ಚ ನಮೋ ನಮಶ್ಚ ಚ ನಮ ಈಧ್ರಿಯಾಯೇಧ್ರಿಯಾಯ ನಮಶ್ಚ ಚ ನಮ ಈಧ್ರಿಯಾಯ ನಮ ಈಧ್ರಿಯಾಯೇಧ್ರಿಯಾಯ ನಮೋ ನಮ ಈಧ್ರಿಯಾಯ ಚ ಛೇಧ್ರಿಯಾಯ ನಮೋ ನಮ ಈಧ್ರಿಯಾಯ ಚ ಈಧ್ರಿಯಾಯ ಚ ಛೇಧ್ರಿಯಾಯ